ದುಟಿಲಾತ ನೂ ಮಾಚಿರಾಯರ ನೂರೇ ನಾನು ಭವಾದು ನೀವಿರ ಅನುಕುನ್ನದಿ ಪೊಂದಡಮೇ ನೀತಿರ ಮನಕುನ್ನದಿ ತಂತಡಮೇ ಖ್ಯಾತಿರ ಮನುಷ್ಯ ಜನ್ಮ ಮರುವಲೇ ನಿಜಾಂತರ ಈ ರೇಸುಲೋ ಜಾತ್ಪ ಕೊಟ್ಟಾನಿರ ಈ ರೇಸುಲೋ ಜಾತ್ಪ ಕೊಟ್ಟಾನಿರ